ಸಮೀಪ ಪುರುಷಾದರು ಸರತಿಲ್ಲ ಬಿಚ್ಚರಿಲ್ಲ ಬಿಚ್ಚರಿಲ್ಲ ಇನ್ನು ಬಾದಗ ತಂದಿಲ್ಲ ಸಪರ್ಮಾವನ ವರ್ಗ ಸುನ್ನ ಪೇರಂಬವರ ಸಾಲ್ವ ಮಾಯ ಅಯ್ಯದಿ ಚೆನ್ನ.